ತಕ ತದ್ದಿನ್ ತಕ ತಕ್ಕ ತದ್ದಿನ್ ತಕ ತದ್ದಿನ್ ತಕ್ಕ ತತ್ತರ್ರಿ ಕಿರಿದಗ ತದ್ದಣ್ಣ ತುಳಿದಗ ತದ್ದಿನ್ನಿ ತಿನಿದಗ ತಕ್ಕಿಟ್ಟ ಕಿರಿದಗ ತತ್ತರ್ರಿ ತದ್ದಣ್ಣ ತಜ್ಜುಣ್ಣು ತದ್ದಿನ್ನಿ ತಾ ಹೀ ತಾ ತಗದಿಗ ತಿಳಿದಿರುವಂತ ಹೀ ತಾ ತಗದಿಗ ತಿಳಿದಿರುವಂತ

0: ಸಾನಿ ಸನಿ ದ ಮ ಸಮ ಮಮ ಗ ಮ ಮಮ ಸಗ ಮ ನಿ ಸನಿ ದ ಮ ಸ ಮದ ತ ದ ಮ ನಿ ನಿ ಮ ಸ ಸ ಸ ನಿ ದ ನಿ ಸ ಸ ಗ ಮ ಗ
1: ಅಗಡ ದಿನ್
0: ನಿ ಸ ಸ ದ ನಿ ನಿ ಮದ ದ ಗ ಮ ಮ ಗ ಮ ನಿ ರ ಸನಿ ದ ಮ ನಿ ದ ಮ ಗ
1: ತ ತ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ ದ